ಶಾಂತಿ ಸಂಭ್ರಮದ ಬಯಕಲ್ಲಿ ಪಟ್ಟ ಪಟ್ಟ ರಾಜನಿ ದಾಖಲಾಗಿ ಪ್ರಯತ್ನ ಮಾಡಿಕೊಂಡು ತಮ್ಮ ಕಾರ್ಯಕ್ರಮ ಪ್ರಸ್ತಾವಿತ ಕಾರ್ಯಕ್ರಮದಲ್ಲಿ ಇದಕ್ಕೆ ಸಾಮೀಕಿ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ನಲ್ಲಿ ಸಂವಿಧಾನ ನೇತ ಅಭಿವಾಯಿ ಭೀತಿರ ಶಾಂತಿ ಪ್ರಮುಖ ಅವರಾಗಿ ಪ್ರಮುಖರಾಗಿ ಆಗ್ರಹವನ್ನು ಮಾಡಿಕೊ ಸಂಯುಕ್ತ ರಾಷ್ಟ್ರ ಸಂಘ ಅಪ್ರವಾಸಿ ಮಹಿಳಾ ಹೆಣ್ಣಿಕಾರ್ ಅಪ್ರವಾಸಿ ಮಹಿಳಾ ಹೆಣ್ಣಿಕಾರ್ ಆಯೋಗದಲ್ಲಿ ವಿಭಿನ್ನ ಪುರಾತನ ಸ್ಥಾನ ದೊಡ್ಡ ಪ್ರಸ್ತಾವನೆ ಕಾರ್ಯಕ್ರಮ ಸುಮಾರು ಮಾಡಿ ವಿಸ್ತಾರಿತ ಮಾಡಿಕೊಡುತ್ತಾರೆ ಸರ್ ಕೋರ್ ಲಾಖ ಜನಸಂಖ್ಯಾ ಮಾಡಿಕೊಡುತ್ತದೆ ಅಮೆರಿಕಾ ಪುಷ್ಪಿ ಸ್ಥಾನಕ್ಕೆ ಬಸವನಿಗೆ ಅಸ್ಥಿರತಾ ರಾಜ್ಯದಲ್ಲಿ ಶಕ್ತಿಶಾಲಿ ಸಶಸ್ತ್ರ ಬ್ಯೂರೋ ಸ್ವಾರ್ಥಕ್ಕೂ ನಾಯಕ ಕಾರಣ ಆಯ್ಕೆ ಹತ್ಯಾ ಬಲತ್ಕಾರ ಲುಟ್ಟಾಟ ಜಮೀನಿನ ಅಪರಾಧ ಪ್ರಕರಣ ಆರೋಪ ಸರ್ ಆರ್ಎಂಎಸ್ ಕೋಲಿ ಕರ್ನಾಟಕ ಅಭ್ಯರ್ಥಿ

0: ವ್ಯಕ್ತಿಗಳ ಭಯ ಕಾನೂನಿನ ವಿತ್ತೀಯ ಅನುಶಾಸನ ವಿರುದ್ಧ ನಿಂದನೀಯ ಕಾರ್ಯವು
1: ಯುನಿಟ್ಗೆ ಪಾಲ್ಗೊಳ್ಳುವುದಕ್ಕೆ ವಿತ್ತೀಯ ಸಂಸ್ಥೆ ನೀಡಿದ್ದು ರೇಡಿಯೋ ಕುಟುಂಬ ಎದುರು ಸಹಕಾರ ಮನೆಯಿಂದ ಜಾರಿ ಸಂದೇಶ
2: ಸಾಧ್ಯ.